adwuma ɛnia yasa di ba ba twɛ wo nyankopɔ ma wo se wala wo twɛ wo awurade no media tram sanya ka ba na ko dwɔ bia tina ba na wo ta wo tra wo a tu ya ye ye wo wo ba tu nyankopɔ wo ye ye wo na wo ba sra ye nyankopɔ wo wo se wo.